ಸಂಸಾರಕ್ಕೆ ಅಂಚಲ್ಲರಿ ಗೌಂಡ್ ಗ್ರೇ ಸೋಬಾ ಜಾ ಕೇರೇ ನಾಹೇ ಆವತ್ ಪಹಿಯಾ ಕೂದೇ ಜಾಹೇ ವಾಕೇ ಅಂಕರ ನಹೀ ಸಂತೋಖ ಬಿನ್ ಸೋಹಾಗನ್ ಲಾಗೇ ದೋಖ ತನ್ ಸೋಹಾಗನ್ ಮಹಾಪವೀತ ತಪೇ ತಪೀ ಸರ್ ಡೋಲೇ ಚೀತ ರಹಾವ್ ಸೋಹಾಗನ್ ಕಿರ್ಪನ್ ಕೀ ಪೂತೀ ಸೇವಕ ತಜ ಜಗತ್ ಸ್ಯೋ ಸೂತೀ ಸಾಧು ಕೈ ಠಾಡೀ ದರಬಾರ ಶರಣ ತೇರಿ ಮೋಕೋ ನಿಸ್ತಾರ ಸೋಹಾಗನ್ ಹೈ ಅತ ಸುಂದರೀ ಪಗ ನೇವರ ಛನಕ ಛನ ಹರಿ ಜೋ ಲಗ ಪ್ರಾಣ ತೌ ಲಗ ಸಂಗೇ ನಾಯ ತಾ ಚಲೀ ಬೇಗ ಉಠ ನಂಗೇ ಸುಹಾಗನ ಪವನ ತ್ರೈ ಲಿಯಾ ದಸ ಅಠ ಪುರಾಣ ತೀರ್ಥ ರಸ ಕಿಯಾ ಬ್ರಹ್ಮಾ ವಿಷ್ಣು ಮಹೇಶ್ವರ ಬೇದೇ ಬಡೇ ಪೂಪತ ರಾಜೇ ಹೈ ಛೇದೆ ಸುಹಾಗನ್ ಉರ್ವಾರ ನಾ ಪಾರ ಪಾಂಚ ನಾರದ ಕೈ ಸಂಗ ವಿದ್ವಾರ ಪಾಂಚ ನಾರದ ಕೇ ಮಿಟವೆ ಫೂಟೇ ಕೌ ಕಬೀರ್ ಗುರ್ ಕೃಪಾ ಛೂಟೇ ಗೌಂಡ್ ಜೈಸೆ ಮಂದರ್ ಮೇ ಬಲಹರ ನಾ ಠಾರೇ ನಾಮ ಬಿನಾ ಕೈಸೆ ಪಾರ ಉತರೇ ಕುಂಭ ಬಿನಾ ಜಲ ನಾ ಟಿಕಾವೇ ಸಾಧು ಬಿನ ಐಸೆ ಅವಗತ ಜಾವೇ ಜಾರೋ ತಿಸೇ ಜೋ ರಾಮ ನಾ ಚೇತೇ ತನ ಮನ ರಮತ ರಹೇ ಮೈ ಚೇತೇ ರಹಾವ್ ಜೈಸೆ ಹಲ ಹರ ಬಿನಾ ಜಿನೀ ನಹಿ ಬೋಯೇ ಸೂತ ಬಿನಾ ಕೈಸೆ ಮಣಿ ಪರೋಯೇ ಕುಂಡೀ ಬಿನ ಕ್ಯಾ ಗಂಥ ಚಡಾಯೇ ಸಾಧು ಬಿನ ತೈಸೆ ಅವಗತ ಜಾಯೇ ಜೈಸೆ ಮಾತ ಪಿತಾ ಬಿನ ಬಾಲ ನ ಹೋಯಿ ಬಿಂಬ ಬಿನಾ ಕೈಸೆ ಕಪರೇ ತೋಯಿ ಕೋರ್ ಬಿನಾ ಕೈಸೆ ಅಸವಾರ